0: ಆಚಾರ್ ಜ್ಯೋತಿಪಾಲ ಗಾಯನಾಗಿರುವ ಗೀತೆ ಕ್ರಮ ಹೇಗಿದೆ? ಲಕ್ಕಂಡ ಗೋಲ್ಡನ್ ವಾಯ್ಸ್ ವಿನ್ ವಿನ್
1: ಅಮ್ಮಂದೇ ತಾತ್ಸರಣಿ ಏ ಗಾನಾ ಕಲೆ
0: ಹರಿಟ ಹರಿ ಏಮನಂಗ ಅಪಿ ಬಲಮು ವಿನಿಶಮನ್ಲೆ ಮೇಪಿಲಿ ಮಂದ ದಕ್ಕೊಂಡ ತಕ್ಸೇರು ಕೋಹಮದ ಗೇಲ ಅಪೆ ವಿಶಾರದ ದಿಲೀಪ ಲಿಯನಗೆ ಸಹೋದರ ಇನ್ನ ಮೆತನ ದಿಲೀಪಗೆ ಮೇ ಸಿಯುಂ ವಿನಿಶ್ಯ ಅತರೆ ಹರಿ ವೆದಗತ್ ಯಾ ಇನ್ನೆ ಗೊತನದ ಗೀನಗೆ ದನಗ ಏಕ ಮಂಗ ಇತನವ ಮೇ ಮಾವುನತ್ ವಿನಿಶ್ಯರ ಲಕ್ಕುನಾನ ಹರಿ ಸತ್ರುಯಿ ಕಿಲ ಮೊಕದ ಯಾರ ಗುಣಂ ಮೇಕ ಸೂಕ್ಷ್ಮ ವಿದಿಯಟ ಅನಲೈಸ್ ಕರ
1: ಏಕ ದನ್ ಅನಲೈಸ್ ಕರಲ ವಿತಟಕ್ ನೆವೆನೆ ಈಟ ಪಸ್ಸೆ ಯಾ ಯುತ್ತೇ ಕೋಹಮದ ಏಕ ಪಹದ್ಲೆ ಕರಲ ಕೇಲ ದೆನ
0: ಏಕ ಹೊಂದ ದಕ್ಮಕ್ ಸಂಗೀತ ಅಧ್ಯಕ್ಷರೇ ವಿದಿಯಟ ಹೇಮ ಗಮನಕ್ ತಿಯೆನ್ನೋನೆ ಮಂ ಕೆಮತಿ ಮೇ ಶಿಲ್ಪಿನಿಯಗೆ ದಕ್ಷತಾ ಪಿಲಿಬಂದ ಒಬೇ ಸತಹನ
2: ಬಹು ಸ್ತುತಿ ಸುರೇ ಅಗೀಮ ಪಿಲಿಬಂದ ಎತ್ತರ ಓ ಅಮಂದಿ ಮಮ್ಮ ಮಾರ ವಿಧಿಯಟ ವಿಂದ ಸಿಂಧು ಮುಲಿಮ್ ಮೇಘ ಕಿಯನ್ನೋನಿ ಎತ್ತರ ಹೊಂದ ಸಾಧಾರಣ ಕರ ಮುಗದ ಆಟ ಬರ ವೆಡಿ ಎಚ್ ಆರ್ ಜ್ಯೋತಿಪಾಲ ಮಹಾತ್ಮೆಯಾಗಿ ಏತಿಯನ ಲಿರಿಕ್ಸ್ ಟಿಕೆಟಾಯಿ ಸಾಧಾರಣ ಕರ ಅನ್ನ ಲೀಸಿನೆ ಏಕಮ ದೆನ್ ಹೊಂದ ಕಿವ್ವ ಹಾಗೇಮ ಮಟೆ ಅರ ಅಪೆ ಚಾಮಿ ಕಿವ್ವ ಹಾಗೆ ಇದ್ರಿಯಟ ಪೊಡ್ಡಕ್ ಯನ್ನೋನೆ ಟಿಪ್ಸ್ ದೆಗಾಕ್ ಮಂಕಿ ಅನ್ನ ಕೆಮತಿ ಆಟ ಥ್ರೂ ಔಟ್ ದ ಹೋಲ್ ಸಾಂಗ್ ಆ ಹೊಂದಟಮ ಸಿಂಕರ ಪೊಡಿ ಶೇಕಿ ಗತಿ ಅತ್ತಿಬ್ಬ ವಯಸ್ಸಿಗೆ ಮಂಗೆ ತನ್ನ ಏಕ ಮೆತನ ತಿಯನ ಟೆನ್ಷನ್ ಹಿಂದ ಅದನ್ನೆ ಮಟೆ ಇತನ ವೋಕಲ್ ಟ್ರೈನಿಂಗ್ಸ್ ಪೊಡ್ಡಕ್ ಕರಲ ಪೊಡಿ ಬ್ರೀತಿಂಗ್ಸ್ ಟಿಕಾಕ್ ಹದಾಗತ್ತನಂಗ್ ಎಂಡಿಂಗ್ ವಲಟತ್ ಪೊಡ್ಡಕ್ ಏಕ ಬಲಪಾನ ಮುಖದ ಎಂಡ್ ಕರ್ನ ಕೊಟ್ಟು ಆಟ ಹುಸ್ಮ ಸಮಾರಲಾಟ ಮದಿವೆನ್ನು ತಿಬ್ಬ ಮಠ ಹಿತನವ ಪಪುವೆಂಗ್ ಲಂಗ್ಸ್ ವಲಿಂಗ್ ಹುಸ್ಮ ಗನ್ನತು ಡಯಫ್ರೇಮ್ ಮೆಕಟ ಹುಸ್ಮಾರಗಿನ ವಡೇಕ ರಂಗ್ಯಾ ನಂಗ್ ಇದ್ದಿರಿಯಟ ಒಂದಮ ತನಗಟೆ ಅನ್ನಪುಲಂಕಿ
3: ಥ್ಯಾಂಕ್ ಯು ಸರ್
4: ಲಕ್ಕಂಡ ಗೋಲ್ಡನ್ ವಾಯ್ಸ್
0: ಅರಗೇರಿ ಇದಿರ್ಬತ್ತೆನು ಕೊಟ್ಟು ಆಪು ಇದಿರ್ ಬಡ ದೆಂಗ್ ವಿನಸ್ನಿ ನೇದು ಅರ ಹಿತ್ತಟ ಮಹಾಬರ ಕರಂ ಗಾಯನ ಕೆರಲ ಈಗ ಸಹಲ್ಲು ಅಕ್ಬಾವಡ ಪಾತ್ ಕೆಲ್ಲ ದೆಂಗ್ ಇನ್ನ ವಿಲಾವಿ ಮುಖದ ಹಿತೆನ್ನಿ ಲಕ್ಕಡ ಗೋಲ್ಡನ್ ವಾಯ್ಸ್ ಬಿಲಿಬಂದು
3: ಎತ್ತಟ ಮೇವಾಗಿ ತರಂಗಿಕೆಟ ಸಹಭಾಗಿ ವಿನ ಲಬ್ಬಿನಕ ಗನ ಗೊಡಕ್ ಸತ್ತುಟುಯಿ
0: ಮೀಟಿಸಲ ತರಂಗ ವಲ್ಟೆ ಮಗ ಇಲ್ಲ ತಿನೋ
3: ಸಹಭಾಗಿ ಇಲ್ಲ ತಿನೋ
1: ದೆಲ್ಲ ತಿನೋ ಅದಕ್ಕೆಲ್ಲ ತಹನ್ ಹಿತನೋ ನಾವಿಡು
3: ಜಾಯಗ್ರಹಣ ಲಬ್ಬಲ ನೆಹೆ ಸೌಂದರ್ಯ ಕಲಾ ವಿಶ್ವವಿದ್ಯಾಲಯ ಅಧ್ಯಾಪನೆ ಹದಾರಲ ದೆಂಗ್ ಅವಸಾನ ವೇಲಾ ಇನ್ನೆ
0: ಸರಾಟ ಸಂಗೀತ ಆಚಾರ್ಯವರಿಯ ಕೆನ್ನ ಬಲಂಗ ಇನ್ನ ಶಿಲ್ಪಿನಿ ಅನ್ನಿ ತಿಂಗ ಅಪಿ ಹಾಡ ಶುಭ ವದಮು ಮೇಬಿ ಗಾಯನೆ ಸಾರ್ಥಕ ವೇಲಾ ಲಬನ ಸಿಕುರಾದಟ ಮೊದ ಪ್ರತಿಫಲಯಕ್ ಲಬಿಲ ಈಲಂಗ ವಟೇಡೆ ಸುಸುಗಾನ್ ಲಬಲ ಮೇದ ಸತ್ತುಟು ಉತುರಲ ಮೇಹಿಮ ವೇವಾ
3: ಮಹಾಮಿಸ್ತುತಿ
1: ඒ තරඟ අංක 28 න් තරඟ වැදුණු පාදෝකේ සිට පැමිණි අමන්දි තත්සරණි.
0: හොඳයි එහෙනම් අපි කෙටි විරාමයක් ගමු. ඊට පස්සේ Golden Voice ඊළඟ තරඟ කරුවා හඳුනා ගන්න අපි සූදානම් වෙන්නේ.

0: ಅವಟ ಹಿನ್ನಾ ಬೆಳಿ ಸಿಂಧು ಹನ್ನ ಇವಿ ರಾಯಿ ಚಂ ಎಂ ಚಾರು
1: ಸದೇ ದಿನವಲ ಸಮಸ ಹತರಟ
2: ಸಮ ಅನುಗ್ರಹಾಯ youth එකේ ඉන්න ඔයාගේ future එකට plus point එකක් RDB youth plus youth එකටම set වෙන banking partner RDB youth plus kinuma
3: FM 93.5 FM 93.7 lakhana radio ITN

ಕಮ್ಯುನಿಕೇಶನ್ ಅಂತ ಸದ್ಯದ ಕೊಲ್ಲ ಹಾಗೆ ಬೇಡ ಜಯವೇವಾ ಚತುರ್ದ ಮೆಸೇಜ್ ಕೇಳತಿಬೇ.

0: ಸುಮ್ಮನೆ ರಿದ್ಮ್ಯಾಕ್ನೆ ನಾನು ತು ರಿದ್ಮ್ಯಾಕ್ ಹದಾಗ ನಗೀತೀನಿ ಎಲ್ಲಿಯನ್ನು ಈಗ ತಮಾಯ್ವೇನು ಅಪಿಲಿಯನ್ನು ಕೊಟ್ಟೆ ಅಪಿ ತಿರಿಯಾರನೋ ಅತಿರಿಯಾಯನವಾ ಉಳ್ಳೂರ ಸಂಘಟನೆ ಪತಿರನ ಕವಿ ಈಗ ತಮ ಅಪಟ ತೀನ ಬೆಮಿ ತಿಯನ್ನೆ ಎಳಿಯನ ಕೊಟ್ಟೆ ರಿದ್ಮಯ ರಕಗನ ರಿದ್ಮಯ ನತಿ ದೇವಳ್ಳಿಯನ್ನ ಅಪಟ ಅಪಹಾಸಿ ಮುಗದ ಅಪಿ ಕವಿಯ ಬಲಪಾನ ಮುಳ್ ಕವಿಯ ಬಲಪಾನ
1: ನಿಸಂದಸ ಇದ ಸಮೀಪ ಇದೆ
0: ರಿದ್ಮಯ ಅನಿವಾರ್ಯ ತೀನ ಗೀತೆ ಕಟ್ಟ ನತ್ತಂ ಬೇನೆ ಕರನ್ ನಿಸಂದಸ ರಿದ್ಮಯ ಅವಶ್ಯನೇ ನಿಯಂ ಕೇವಾರಸ ವಿಧಿಮಕ್ನೆ ರಿದ್ಮಯ ಅತುವಲಿಯನ ನಿಸಂದಸ ನತುವಾ ನೆಮಿ ತಿಯನವಾ
1: ಮೇ ತಮೈ ಪರಿಣತ ಭಂಡಾರ ಹಲಿಯುಗಳು ಅಬ್ಬ ಯಹು ವಿದ್ಯಾನ ಅಸೌದೆ ಕೇದಿ ಹಿಮಕಿನಿಕ್ ವಿನ್ನ ವಿಧಿಯಕ್ ನೇನಿ ದೆನ್ ಅದು ಒಬ್ಬ ಲೋಕಯಕ್ ನಸನ್ನಟ ರುದ್ರು ಅವಿ ಅತದರ ಕೇಳ ಲಿವ್ ಅಣ ಮತ್ತೆ ಪುದುಮ್ಯಕ್ ನೇಮಿ ಒಬ್ಬ ಅಸೂದೆ ಕೇದು ಒಬ್ಬ ಮುನ್ಮ ಗೀತಾ ತರ ಎಲ್ಲಿ ಏನು ಕೊಟ್ಟು ಮೇ ಬೇವಣ್ಣಕ್ ಕೊಹಮದ ಲಿವ್ ಮುಖದ್ದೆ ಪಸು ವ್ಯಮ
0: ಮೇಮ ಏವೆನ ಕೊಟ್ಟ ಅಲ್ಪ ದೊರೆಯಪ್ಪ ಮೀನ್ ಯಾಪನೆ ಮೀ ಮರಣೆ ಗಾತನೆ ಕರಣ ಇಟ್ಟು ಪಸ್ಸೇನೆ ಮೇಮೇ ಕ್ರಮಕ್ರಮೇ ತುರುಕರೆಯ ತುಳ ಮೇ ಯುದ್ಧಮಯ ವಾತಾವರಣ ಗುಡನಗಿನ್ನ ಕ್ರಮಕ್ರಮೇ ಇಟ್ಟು ಪಸ್ಸೇ ದಂಗ್ ಏಕ ಅಪಟ ಹಂಡ ಲಭ್ಯನು ಲಭ್ಯನಾಮ ಇತಿ ಯುದ್ಧ ಕೇನಕ ಅಪಿ ಅಪಿ ರಟೆ ಅಪಿ ಇತಿಹಾಸ ಎಂದಲ್ಲ ಯುದ್ಧತ್ತಿಕ ಜೀವತ್ತಿಚ್ಚ ಮಿನಿಸ್ಸುನೆ ಅವಾಸನಾವಂತ ಯುದ್ಧ ಕಾಲ ಸೀಮಾವ ಗತ ಕರಪು ಆಯ್ ಯುದ್ಧೇಗನ ಯುದ್ಧ ನಿರರ್ಥಕ ಬವಗನ ಅಪಟ ಓಣ ತರಂಗ ಅದ್ದಕೀಂ ತೀಯನವ ಅಹಲ ಪುರುದ್ದೇ ಉತ್ತರ ಕರೆಯ ಯುದ್ಧ ಅಪಿಟ ಆಯತಾಯಿ ಅಪಿಟ ಪೌದ್ಗಲಿಕ ಧನಿಚ್ಚ ನೆಮೇ ಅಪಿ ಏಕಡೆ ಸಂಬಂಧ ಇಚ್ಚ ಮಿನಿಸ್ಸು ನೆಮೇ ಅಪಿ ಗಮಟ ಆಯ್ತಾ ಮೇಲೆ ಅಪಟ ಒಯ ಹಮುದಾ ಸೋಲ್ದಾದು ಮಿನಿಯಾದ್ದೆ ಕಕ್ ಆವತ್ ಎರೆಂಡ ಅಪಿಟ ಹೇಮ ಹೇಮ ಹೇಮ ಕಕ್ ತಿಬುನ್ನೆ ನಮ ಅಪಿ ದಕಿನ್ನೆ ನಿರ್ಮಾಣ ಕರುವಾಗಿಲ್ಲ ಉಪಕಲ್ಪನೆ ಸಹಿತ ಪುದ್ಗಲೇ ಅಪಟ ಮೇ ಹಿತೆ ನಾ ಮೇ ಯುದ್ಧ ಮನದ ನಿರರ್ಥಕ ಕೌದ್ ಮೇಕೆ ಮೆರೆನ್ ಕೌದ್ ಮೇಕೆ ಜಯಗನ್ನೆ ಕಿಯನ ಏ ಮಂಗ್ ಎದಾ ದರು ಅದಹ ಸಮ ಅದರನ್ನೆ ಯುದ್ಧ ನಿರರ್ಥಕಾಯಿ ಯುದ್ಧ ಜಯಗತ್ತ ಕಿನಿಕ್ನೆ ಯುದ್ಧ ವೆದುನು ದಿಪಿರಿ ಸಕ್ಕತ್ತರ ಜಯಗ್ರಹಣ ಸಮರಂಡ ಕೌರು ತಿತುರು ಏನೇ ಏನಿಸ ಅಪಿಟ ಲೊಕ್ಕು ಜಯಗಂಡ ಸಟನತ್ತಿಯನ ಈಗ ತಮ್ಮ ಅಪಿ